0: ವೇಹಸ ನಿವನ ಹೃದಯ www.liveFM.lk. ಲಂಕಾ ವಿಲಾವಿಂಗ್ ಹಾರ್ಗೆಟ ಮುದೇ ಅಟಾಯಿ
1: liveFM.lk.

0: Patriot. Hito to Danny na Ritmaya. Live FM.
1: Live FM.
2: ಆದರೆ ತಾಣ ಮೆಚ್ಚಿಕೊಳ್ಳಕ್ಕೆ